ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ಬುರಮೀಸಗ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದು ದೂತಂ ಬುರಮೀಸ ಜಟಾಜೂಟ ಮುನು ಚಿರಮುನ ಮೆರೆಯಗ ಮಾರದು ದೂತಂ ಬುರಮೀಸ ಜಟಾಜೂಟ ಮುನು ಚಿರಮುನ ಮೆರೆಯ ಶಿಶೂಲಂಬುದಾತಿ ಪುತುಹರುಡು ತದಿಂ ಕದಿಂ ಕದು ಕದಿತ ಕಯನು ಶಿಶೂಲಂಬುದಾತಿ ಪುತುಹರುಡು ತದಿಂ ಕದಿಂ ಕದು ಕದಿ

ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ ಡಮ ಡಮ ಡಮ ರುಭಜೇ ಶಂಕರ ಗಣ ಗಣ ಗಂಟಾ ಭಜೇ.